ಸರಿ ಸರಿ ಸರಿ ಸನಿ ಸಾನಿ ಸಾನಿ ಸಾನಿ ಅನ್ನಿಯ ಮಾಗರಿದನಿ ದಬಮ ಗಾರಿದನಿ ದಬಮಗ ರೀತನಿ ದಬಮ ಪದ ಸೇಟ ಸಾರಿ ಗರಿ ಗರಿ ಗರಿ ಗರಿ ನೀ ಸರಿ ಸರಿ ಸರಿ ಸರಿ ಸರಿ ದಾನಿ ಸನಿ ಸನಿ ಸನಿ ಸನಿ ಅನ್ನಿಯ ಶ್ರೀ ಗರಿ ಸನಿ ಸಾರಿ ಸನಿ ದನಿ ಸನಿ ದಬ ದಾನಿ ದಬಮ ಮಾ ಪದ ಪಾದರಿ ದಾನಿ ವಿಜೇಷ ಗರಿ ಗರಿ ಸನಿ ಸನಿ ದಿ ಸರಿ ಸರಿ ದನಿ ಅನ್ನಿಯ ಮಮ ಗರಿ ಗರಿ ಗೆ ಸರಿ ಸರಿ ನಿಧನಿ ದೇಟ ಗರಿ ಸರಿ ಸನಿ ಸಾನಿ ದನಿ ದಬ ಅನ್ನಿಯ ಮಾ ಪದ ಪಾದನಿ ದಾನಿ ದನಿ ಸರಿ ದೇಟ ಗರಿ ಮ ಗರಿ ದಿ ಗರಿ ದಿ ಸನಿ ಅನ್ನಿಯ ಸರಿ ಗ ಗರಿ ದಿ ಗರಿ ದಿ ಸನಿ ದನಿ ದೇಟ ದಿ ಗರಿ ಗ ಅನ್ನಿಯ ಪದ ಪದ ದೇಟ ಸನಿ ದನಿ ಅನ್ನಿಯ ದಿ ದನಿ ದೇಟ ಅನ್ನಿಯ ದೇಟ